ನೀನು ಸಕ್ಕಿ ಆಯ ತಂಬತ್ತಲಾಭ್ಯನ ಮಾಂಡೆಯೋ ಕರ ಜೋಜುವೋ ಯೋ ಆವಾರಂಗಿ ನೋಡಲಂಕಾಂ ಪುಂಡು ಸಾನ ಯಾವು ಕಸಡೋ ನೋರಂ ಕುಲೀಲ್ಯ.